ಸ್ವರೂಪ ಅಖಂಡ ಪ್ರತಾವಾದ ಅಚ್ಛ ವಿಭೂತಿ ನ ಜನ್ನ ನ ವರ್ಣ ವರ್ಣ ನ ವ್ಯಾಧೇಯ ಅಖಂಡೇ ಪ್ರಚಂಡೇಯ ದಂಡೇಯ ಸಾಧೆ ನ ನೇಹಂ ನ ಗೇ ಹಂಸ ನೇ ಹಂಸ ನಾಥೆ ಉದಂಡೆ ಅಮಂಡೆ ಪ್ರಚಂಡೆ ಪ್ರಮಾಥೆ ನ ಜಾತೆ ನ ಪಾತೆ ನ ಸತ್ರೆ ನ ಮಿತ್ರ ಸ್ವಭೂತೆ ಭವಿಖ್ಯ ಭವಾನೇಯ ಚಿತ್ರೆ ನಾರಾಯಂ ನ ರಂಗಂ ನ ರೂಪಂ ನ ರೇಖಂ ನ ಲೋಭಂ ನ ಜೋಭಂಗ ಭೂತಂಗ ಭೇಖಂ ನ ಸತ್ರಂ ನ ಮಿತ್ರಂ ನ ನೇಹಂ ನ ಗೇ ಹಂಸ ದೇವಂ ಸದಾ ಸರ್ವ ಸರ್ವತ್ರ ಸನೇಹಂ ನ ಕಾಮಂ ನ ಕ್ರೋಧಂ ನ ಲೋಭಂ ನ ಮೋಹಂಗ ಜೋನಿಯ ಛಾಯಾದ ಅದ್ವಯ ಜೋಹಂ ನ ಜನ್ಮಂ ನ ಮರಣಂ ನ ವರ್ಣಂ ನ ವ್ಯಾಧಂ ನ ರೋಗಂ ನ ಶೋಕಂ ನ ವ್ಯಾನಿರ್ಭಿಖಾತಂ ಅಛೇದಂಗ ಭೇದಂಗ ಕರ್ಮಂಗ ಕಾಲಂಗ ಖಂಡಂಗ ಭಂಡಂಗ ಪ್ರಚಂಡಂಗ ಪಾಲಂಗ ನ ತಾತಂ ನ ಮಾತಂ ನ ಜಾತಂ ನ ಕಾಯಂ ನ ನೇಹಂ ನ ಗೇಹಂ ನ ಭರ್ಮಂ ನ ಭಾಯಂ ನ ರೂಪಂ ನ ಭೂಪಂ ನ ಕಾಯಂ ನ ಕರ್ಮಂ ನ ತ್ರಾಸಂ ನ ಪ್ರಾಸಂ ನ ಭೇದಂ ನ ಭರ್ಮಂ ಸದೇವಂ ಸದಾ ಸಿದ್ಧ ಬಿರ್ದಂ ಸ್ವರೂಪೇ ನಮೋ ಏಕ ರೂಪೇ ನಮೋ ಏಕ ರೂಪೇ ನೃಯುಕ್ತಂ ಪ್ರಭಾದನುಕ್ತಂ ಪ್ರತಾಪೇ ಅಯುಕ್ತಂ ಗಚ್ಛಯಾತ ವಿಕ್ತಯ ತಾ ವಿಭುಕ್ತಂ ಗಚ್ಛಯಾತ ಅಚ್ಛ ಸ್ವರೂಪೇ ನಮೋ ಏಕ ರೂಪೇ ನಮೋ ಏಕ ರೂಪೇ ನ ನೇಹಂ ನ ಗೇಹಂ ನ ಶೋಕಂ ನ ಸಾಕಂ ಪರೇಯಂ ಪವಿತ್ರಂ ಪುನೀತಂ ಗತಾಕಂ ನ ಜಾತಂ ನ ಪಾತಂ ನ ಮಿತ್ರಂ ನ ಮಂತ್ರೇ ನಮೋ ಏಕ ತಂತ್ರೇ ನಮೋ ಏಕ ತಂತ್ರೇ ನ ಧರ್ಮಂ ನ ವರ್ಮಂ ನ ಸರ್ಮಂ ನ ಸಾಕೇನ ಬರ್ಮಂ ನ ಚರ್ಮಂ ನ ಕರ್ಮಂ ನ ವಾಕೇನ ಸತ್ರಂ ನ ಮಿತ್ರಂ ನ ಪುತ್ರಂ ಸ್ವರೂಪೇ ನಮೋ ಆದರೂಪೇ ನಮೋ ಆದರೂಪೇ ಕಹು ಕಂಜ ಕೇ ಮಂಜ ಕೇ ಭರಂಬೂಲೆ ಕಹು ರಂಗ ಕೇ ರಾಜ ಕೇ

ಸೀಮಕಾಸುರ್ಮರ್ದನಾದ ಜುಗಾದ ನಾದ ಮತ್ತೆ ಚಚರ ಸುರ್ಮಾರಣ್ ನರಕ ನಿವಾರಣ ಪತಿ ದೋಧಾರಣ ಏಕ ಭಟ್ಟೆ ಪಾಪಾನ್ ಬಿಹಂಡನ್ ದುಷ್ಟ ಪ್ರಚಂಡನ್ ಖಂಡ ಅಖಂಡನ್ ಕಾಲಕಟ್ಟೆ ಚಂದ್ರಾನಂಚಾರ ನರಕ ನಿವಾರೇ ಪತಿ ದೋಧಾರೆ ಮುಂಡ ಮಥೆ ಜಯ ಜಯ ಹು ಸೀಮಾ ಸುರ್ಮರ್ದನ್ ಧೂಮ್ರ ವಿಧುಂಸನ ಆದ ಕಥೆ ರಕ್ತಾಸುರ್ಮರ್ದನ್ ಚಂಡ ಚಕ್ರ ದಂದನ ವರ್ಧನ್ ಬಿಡಾಲ ವದೆ ಸರ್ಧಾರ ಬಿಬರ್ಖಣ್ ದುರ್ಜನ್ ಧರ್ಖಣ ಅತುಲ್ ಅಮರ್ಖಣ್ ಧರಂ ಧುಜೆ ಧೂಮ್ರಾಜ ವಿಧುಂಸನ್ ಸೌ